ನುಂಬಮಗೆ ಲೋಕ್ಯ ತುಲ ಅಮತಕ ಕೃದ ಮನಟತಿ ಇಂದುವನ ಮಾತಕ್ಯಾಕ್ ನುಮುದು ನುಂಬಗೆ ಅಹಾವು ಪೆಮಿನೇಮ ಸಿತ ಸಲಿತ ಕಲಾಯಾಲಿತ್.